ಆಚಾರ ಪ್ರಧಾನಮಂತ್ರಿ ಪಶ್ಯತಾಂ ಭವದ್ಭ್ಯಾಂ ವಿಶಿಷ್ಟಂ ಹಿ ಕಾರ್ಯಾಚರಣಂ ಕೃತಮಸ್ತಿ ಅಥ ಚ ಕೇವಲಂ ದಿನದ್ವಯೇ ಭವದ್ಭ್ಯಾಂ ವಾರತ್ರಯಂ ರಾಷ್ಟ್ರಿಯಂ ಕೀರ್ತಿಮಾನಾಂಕನಂ ಧ್ವಸ್ತಂ ಕೃತಮಸ್ತಿ ಶತ ಮೀಟರ ಮಿತೆ ಧಾವನ ಕ್ರಮೇ ಧಾವನಂ ಯಥಾ ಗುರಿಂದರ ವೀರಃ ಅವದತ್ ಜನಾಃ ಕಥಯಂತಿ ಯತ್ ಭಾರತಸ್ಯ ಜನಾನಾಂ ವಪುಃ ತು ಏತದರ್ಥಂ ನ ಯೋಗ್ಯಂ ಏತಾವತಿ ಕಠಿಣೆ ಸತ್ಯಪಿ ಭವದ್ಭ್ಯಾಂ ಕಾರ್ಯಂ ಕೃತಂ ಉಭಾಭ್ಯಾಮಪಿ ಅಹಂ ಜ್ಞಾತು ಕಾಮಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮಸ್ಯ ಶ್ರೋತಾರಃ ಅಪಿ ಶ್ರೋತು ಕಾಮಃ ಸ್ಯುಃ ಯತ್ ಕೀದೃಶಃ ಏಷಃ ಉತ್ಸಾಹಃ ಆಸೀತ್ ಕಃ ಹಠಃ ಆಸೀತ್ ಕಿಂ ಚಿಂತಿತಮಾಸೀತ್ ಅಥ ಕಥಂ ಕುರ್ವಂತೌ ಆಸ್ತಾಂ ಕಿಯತ್ ಕಠಿಣಂ ಭವತಿ ಗುರಿಂದರ್ ವೀರಃ ಆಂ ಮಹೋದಯ ಅಹಂ ಗುರಿಂದರ್ ವೀರಃ ಆರಂಭೇ ಅತಿ ಸಂಘರ್ಷಃ ಆಸೀತ್ ಬಹುಧಾ ಸಂಶಯಃ ಭವತಿ ಸ್ಮ ಅಪಿ ಅಹಂ ಸಮ್ಯಕ್ ಕುರುವನ್ನಸ್ಮಿ ಅಪಿ ಅಹಂ ಸಮ್ಯಕ್ ಚಿತವಾನ್ ಯತೋ ಹಿ ಪ್ರತಿವಾರಂ ಕಶ್ಚನ ವಿಜಯಂ ನ ಪ್ರಾಪ್ನೋತಿ ಕದಾಚಿತ್ ಭವಾನ್ ಶಿಕ್ಷಣಮಪಿ ಪ್ರಾಪ್ನೋತಿ ಯದಾ ಅಹಂ ಪರಾಜಿತಃ ಭವಾಮಿ ಸ್ಮ ಯದಾ ಮಮ ಪ್ರದರ್ಶನಂ ಸಮ್ಯಕ್ ನ ಭವತಿ ಸ್ಮ ಕಾಚಿತ್ ಕ್ಷತಿಃ ಭವತಿ ಸ್ಮ ತದಾ ಮಮ ಕುಟುಂಬಿನಃ ಮಮ ಸಹಯೋಗಂ ಕುರುವಂತಿ ಸ್ಮ ತೇ ಕಥಯಂತಿ ಸ್ಮ ಭವತು ನಾಮ ಏಕಂ ದಿನಂ ಏವ ಅನುತ್ತಮಂ ಗತಂ ಏಕಂ ವರ್ಷಂ ಅಸಮೀಚೀನಂ ಗತಂ ಪರಮನೇನ ಜೀವನಂ ತು ನಷ್ಟಂ ನ ಭವತಿ ಸ್ವಪ್ನ ದರ್ಶನಂ ನ ಬಾಧಿತಂ ಭವೇತ್ ಮಮ ಪ್ರಶಿಕ್ಷಕಃ ಅಪಿ ಬೋಧಯತಿ ಸ್ಮ ಯದಿ ತ್ವಂ ನ ಕರಿಷ್ಯಸಿ ತರ್ಹಿ ಕೋಪಿ ನ ಕರ್ತುಂ ಪಾರಯಿಷ್ಯತಿ ಇತ್ಥಂ ಯದಾ ಆಸ್ಮಾಕೀನಃ ಸಮಾಜಃ ಪ್ರತಿವೇಶಿನಶ್ಚ ಅಸ್ಮಾನ್ ಉತ್ಸಾಹ ಯುತಾನ್ ಕುರುವಂತಿ ತದಾ ಅಸ್ಮಾಕಂ ಉತ್ಸಾಹ ನಷ್ಟಃ ನ ಭವತಿ ಪ್ರಧಾನಮಂತ್ರಿ ಅನಿಮೇಷವರ್ಯ ಅನಿಮೇಷಃ ಮಹೋದಯ ಮಾಂ ತು ಸರ್ವೇ ವದಂತಿ ಸ್ಮ ಯದಾ ಏಕವಿಂಶತ್ಯಧಿಕ ದ್ವಿಸಹಸ್ರತಮೇ ವರ್ಷೇ ಅಹಂ ಕ್ರೀಡನಂ ಆರಬ್ಧಾನ್ ಆಸಂ ತದಾ ಜನಾಂ ಕಥಯಂತಿ ಸ್ಮ ಪಶ್ಯ ಏತತ್ ನೂತನಂ ಕ್ಷೇತ್ರಮಸ್ತಿ ತ್ವಂ ಕರ್ತುಂ ನ ಶಕ್ಷ್ಯಸಿ ತದಾ ಅಹಂ ಕಥಿತವಾನ್ ಅಧುನಾ ಯದಾ ಅಹಂ ಏತತ್ ಕ್ಷೇತ್ರಂ ಪ್ರವಿಷ್ಟವಾನ್ ತದಾ ಅಹಂ ಏತತ್ ನಿಶ್ಚಯೇನ ಸಾಧಯಾಮಿ ಮಮ ಪಿತಾ ಅಪಿ ಸರ್ವದಾ ವಿಜ್ಞಾಪಯತಿ ಸ್ಮ ತ್ವಂ ಯದಿ ಏತಸ್ಮಿನ್ ಕ್ಷೇತ್ರೆ ಆಗತಃ ತರ್ಹಿ ಕದಾಪಿ ಪೃಷ್ಠತಃ ಮಾ ಪಶ್ಯ ಯತೋ ಹಿ ಏತತ್ ಸಾಧಯಿತುಂ ಚಿಂತನಂ ತು ಬಹವಃ ಕುರುವಂತಿ ಪರಂ ಸಫಲಾಃ ಕೇಚನೇವ ಭವಂತಿ ತ್ವಂ ಏತತ್ ಕ್ಷೇತ್ರಂ ಪ್ರವಿಷ್ಟಃ ಅತಃ ಅತ್ರ ಅವಧಾನಂ ಕುರು ಏತಸ್ಮಿನ್ ಪಥೇ ಏವ ಅಗ್ರೆ ಸರಃ ಭವ ತುಭ್ಯಂ ಸರ್ವಾಃ ಸುವಿಧಾಃ ಸರ್ವವಿಧಾಃ ಸಹಾಯತಾಃ ವಯಂ ದದ್ಮಃ ಗೃಹಪಕ್ಷತಃ ಸಮರ್ಥನಂ ಆರಥಿಕ ಸಮರ್ಥನಂ ಸರ್ವಮಪಿ ವಯಂ ಸಾಧಯಾಮಃ ತ್ವಂ ಕೇವಲಂ ಪರಿಶ್ರಮಂ ಕುರು ಅಥ ಭಾರತಂ ದರ್ಶಯ ಯತ್ ಭಾರತೀಯಃ ಅಪಿ ಧಾವಿತುಂ ಶಕ್ನುವಂತಿ ಯತೋ ಹಿ ಏತೆ ಮಾಂ ಕಥಯಂತಿ ಸ್ಮ ಯತ್ ಭಾರತೀಯಾನಾಂ ಜೀನ್ಸ್ ಇತಿ ವಂಶಾನುಕ್ರಮಃ ತಥಾ ಭೂತಃ ನಾಸ್ತಿ ಯೇನ ತೇ ಸಬ್ 10 ಉತ್ ಸಬ್ 10.1 ಇತ್ಯೇತಸ್ಮಿನ್ ವರ್ಗೇ ಧಾವಿತುಂ ಪ್ರಭವೇಯುಃ ಅಥವಾ ಕೋಪಿ ಸ್ಪ್ರಿಂಟ್ ಇತಿ ಕರ್ತುಂ ಪ್ರಭವೇತ್ ಪರಂತು ಅಧುನಾ ಆವಾಂ ದ್ವಾವಪಿ ಏತತ್ ಪ್ರಮಾಣೀಕೃತವಂತೋ ಯತ್ ಭಾರತೀಯಾಃ ಅಪಿ ಕರ್ತುಂ ಶಕ್ನುವಂತಿ ನ ತಾವತ್ ಕಠಿಣಂ ಅಸ್ಮಾಕಂ ಕೃತೆ ವಯಮಪಿ ಸರ್ವಂ ಕರ್ತುಂ ಶಕ್ನುಮಃ ಏತತ್ ಸರ್ವಮಪಿ ಮಾಂ ಅತ್ಯಂತಂ ಪ್ರೇರಯತಿ ಅಥ ಯಥಾ ಕ್ರಮಂ ಆವಾಂ ಪ್ರಶಿಕ್ಷಣಂ ಕುರುವಂತೌ ಸ್ತಃ ಕ್ರಮಶಃ ಕಾಲಬಂಧಂ ಪ್ರತಿವಾರಂ ಧ್ವಸ್ತಂ ಕುರ್ವಃ ಅನ್ಯೇ ಭಾರತೀಯಾಃ ಅಪಿ ಏತತ್ ಪಶ್ಯಂತಃ ಸಂತಿ ಯತ್ ಭಾರತೀಯಾಃ ಅಪಿ ಕರ್ತುಂ ಪ್ರಭವಂತಿ ಅಥ ಆವಾಂ ಇತೋಪಿ ಕರಿಷ್ಯಾವಹ ಶ್ರೀಮನ್ ಸಂಪ್ರತಿ ಆವಯೋಃ ಚಯನಂ ರಾಷ್ಟ್ರಮಂಡಲ ಕ್ರೀಡಾಭ್ಯಃ ಅಪಿ ಜಾತಂ ತತ್ರ ಆಗಮ್ಯಮಾನಾಸು ಸ್ಪರ್ಧಾಸು ಆವಾಂ ಇತೋಪಿ ಭದ್ರತರಂ ಪ್ರದರ್ಶನಂ ಕರಿಷ್ಯಾವಹ ಪ್ರಧಾನಮಂತ್ರಿ ಅಸ್ತು ಪಶ್ಯಂತು ಮಮ ಮನಸಿ ಅಪಿ ಏಕಂ ಕೂತೂಹಲಮಸ್ತಿ ಅನ್ಯೇಷಾಮಪಿ ಭವೇತ್ ಮಯಾ ಶ್ರುತಂ ಯತ್ ಯುವಾಮುಭೌ ಉತ್ತಮೇ ಮಿತ್ರೇ ಸ್ತಃ ಕಿಂ ಯುವಾಭ್ಯಾಂ ಕಿಮಪಿ ಪೂರ್ವಮೇವ ನಿಶ್ಚಿತಮಾಸೀತ್ ಯತ್ ಯದಿ ತ್ವಂ ಮಮ ಕೀರ್ತಿಮಾನಂ ಭಂಕ್ಷ್ಯಸಿ ತರ್ಹಿ ಅಹಮಪಿ ತವ ಕೀರ್ತಿಮಾನಂ ಭಂಕ್ಷಯಾಮಿ ಇತಿ ಆದೌ ಅನಿಮೇಷಃ ವದತು ಅನಿಮೇಷಃ ಶ್ರೀಮನ್ ಪೂರ್ವಂ ಕೀರ್ತಿಮಾನಂ ದಶ ದಶಮಲವ ಏಕ ಅಷ್ಟ ಪರ್ಯಂತಮಾಸೀತ್ ಯನ್ಮಮೈವ ಆಸೀತ್ ತತಃ ಗುರಿಂದರ್ ವೀರ ಭ್ರಾತ್ರ ಉಪಾಂತ್ಯ ಚಕ್ರೆ ದಶ ದಶಮಲವ್ ಏಕ ಸಪ್ತ ಮಿತಂ ಪ್ರಾಪ್ಯ ತತ್ ಭಗ್ನಂ ತತಶ್ಚ ಮಯಾ ಪುನಃ ದ್ವಿತೀಯೋಪಾಂತ್ಯ ಚಕ್ರೆ ದಶ ದಶಮಲವ್ ಪಂಚದಶ ಮಿತಂ ಕೃತ್ವಾ ಭಂಗಂ ಕೃತಂ ತತಃ ಯದಾ ಮಮ ಉಪಾಂತ್ಯ ಚಕ್ರಂ ಸಮಾಪ್ತಂ ತದಾ ಆವಾಮುಭೌ ಪ್ರಸನ್ನೌ ಆಸ್ವ ಯತ್ ಆಂ ಅದ್ಯ ಕೀರ್ತಿಮಾನಂ ಭಂಗಂ ಜಾತಂ ತಥಾ ಚ ಆವಾಭ್ಯಾಂ ಉಭಾಭ್ಯಾಮೇವ ತತ್ ಭಗ್ನಂ ಯತೋ ಹಿ ತಸ್ಮಿನ್ ಸಮಯೇ ಸ್ಪರ್ಧಾಯಾಂ ಪ್ರತಿದ್ವಂದ್ವಿತಾ ಭವತಿ ಏವ ಪರಂತು ಆವಾಭ್ಯಾಂ ಪೂರ್ವಮೇವ ನಿಶ್ಚಿತಮಾಸೀತ್ ತತಃ ಪೂರ್ವಂ ಯದಾ ಆವಾಂ ಸೌದಿ ಅರೇಬಿಯಾ ದೇಶ